ಅಭ್ಯಿರ್ಣಮಗ್ನೇಶ್ವರಾಣೀಂ ಪಿಬ ಶುದ್ಧ ಮುದರಮಾಚರಂತಿ ಗೌರೀಯ ಸಲಿಲಾನಿ ತತ್ಪ್ರತ್ಯೇಕ ಪದೀಪದೀ ಸಾಧುಪದೀ ಅಷ್ಟಾಪದೀ ನವಪದೀ ಬಹೂಷೀ ಸಹಸ್ರಾಕ್ಷರಾ ಪರಮೇ ವ್ಯೋಮನಿ ಸತ್ಯಾಸ್ತಮುದ್ರಾ ಅಧಿವಿಕ್ಷರ.